0: ತಿಳಿವು, ಇದು ಕರಿವು, ಇದು ಬಿಳಿವು, ಇದು ಕರಿವು, ಹಗಲು ಇರುಳು ಬಣ್ಣ, ಹಗಲು ಇರುಳು ಬಣ್ಣ, ಕೆಂಪನಿವ ಹಳದಿಯವ, ಕೆಂಪನಿವ ಹಳದಿಯವ, ಅಂದ ಚಂದ ಬಣ್ಣ. ಅಚ್ಛಾ ತೋ ಲಿಖ್ ಲಿಯಾ ಹೈ ನಾ, ಆಗೆ ಚಲೇಂಗೆ ಫಿರ್. ಎದೆಯಾಳದ ರಕ್ತದಲ್ಲಿ, ಎದೆಯಾಳದ ರಕ್ತದಲ್ಲಿ, ಭಾವದ ಭಾವದ ಅನುರಕ್ತಿಯಲ್ಲಿ, ಕಾವಿನ ಚಿತ್ ಶಕ್ತಿಯಲ್ಲಿ, ಕಾವಿನ ಚಿತ್ ಶಕ್ತಿಯಲ್ಲಿ, ಕಂಡ ಶಾಂತಿಗೀತ, ಕಂಡ ಶಾಂತಿಗೀತ, ಕರೆದು ಜನ್ಮ ಮರಣಗಳಿಗೆ, ಕರೆದು ಜನ್ಮ ಮರಣಗಳಿಗೆ, ತಾರಕರ ಚರಣಗಳಿಗೆ, ತಾರಕರ ಚರಣಗಳಿಗೆ, ಜೀವಾಂತಃಕರಣಗಳಿಗೆ, ನೀಡಿತು ಸುಪ್ರೀತ, ನೀಡಿತು ಸುಪ್ರೀತ. ಔರ್ ಆಖರಿ ದೋಲನ್ ಹೇ, ಪ್ರೇಮ ಬೀಜ ಮೂಲ ನನಗೆ, ಪ್ರೇಮ ಬೀಜ ಮೂಲ ನನಗೆ, ಪ್ರೇಮ ಬೀಜ ಫಲದ ಗೊನೆಗೆ, ಪ್ರೇಮ ಬೀಜ ಫಲದ ಗೊನೆಗೆ. ತೋ ಬಚ್ಚೋ ಗಾನ ತೋ ಲಿಖ್ ಲಿಯಾ ಹೈ ನಾ, ತೋ ಅಬ್ ಇಸ್ಕಾ ಧುನ್ ತೋ ಮಲೂಮ್ ಹೋ ರಹಾ ಹೈ ನಾ. ಅರೆ ರೇ ದೇಖೋ ದೇಖೋ ಭಯ್ಯಾ ರವೀಂದ್ರ ರಾವಗಲ್ ಜಿ ತಬಲಾ ಉಠಾ ಕೆ ಆ ರಹೆ ಹೈ, ಔರ್ ದೀದಿ ಭಿ ಆ ಗಯಿ. ಅಚ್ಛಾ ಶಾಂತಾ ಜಯ ತೀರ್ಥ ದೀದಿ ಆ ಗಯಿ ಹೈ, ವೋ ಆಪ್ ಲೋಗೋ ಕೋ ಧುನ್ ಬತಾತಿ ಹೈ. ತೋ ಬಚ್ಚೋ ಆಪ್ ಸೀಖ್ತೆ ಹೈ ನಾ.
1: ಅಚ್ಛಾ ಬಚ್ಚೋ ನಮಸ್ಕಾರ. ಅಚ್ಛಾ ಗಾನಾ ಸಬ್ ಲಿಖ್ ಲೇ ಆಪ್ನೆ, ವಾ ವಾ. ಅಬ್ ಇಸ್ಕಿ ಧುನ್ ಬತಾತಿ ಹೂ ಮೈ. ಯೇ ಖೇಮಟಾ ತಾಲ್ ಮೇ ಬಂಧಾ ಹುವಾ ಹೈ. ಅಬ್ ಧುನ್ ಸುನ್ ಲೀಜಿಯೆ, ಮೈ ಪಹಲಿ ಬಾರ್ ಗಾತಿ ಹೂ, ಬಾದ್ ಮೇ ಆಪ್ ಸಬ್ ಗಾನಾ ಹೈ. ಹಾಂ ಬಚ್ಚೋ, ಗಾನೇ ಸೇ ಪಹಲೇ ಹಮ್ಕೋ ಥೋಡಿ ಸಿ ಆಲಾಪ್ ಕರ್ನಾ ಹೈ. ಆಲಾಪ್ ಜೈಸೆ ವೋ ತಾಲಿ ಬಜಾತೇ,

ಪೆಹ್ಲಿ ಬಾರ್ ನನಗೆ ನಿನಗೆ ಎಂದು ಥೋಡಾಸ ವೋ ಲಾಸ್ಟ್ ಜೋ ಲೈನ್ ಹೈ ಉಸ್ಕೋ ಉಲಟ್ ಪಲಟ್ ಕರ್ನಾ ಹೈ ಕ್ಯೋಂಕಿ ಇಸ್ಸೆ ಉಸ್ಕಿ ಅರ್ಥ ಠೀಕ್ ಸೆ ನಿಕಲ್ತಿ ಹೈ ನನಗೆ ನಿನಗೆ ಎಂದು ಎಂದು ನನಗೆ ನಿನಗೆ ಲಿಖ ಹೈ ಲೇಕಿನ್ ನನಗೆ ನಿನಗೆ ಎಂದು ಪೆಹ್ಲಿ ಕಹನಾ ಹೈ ಬಾದ್ ಮೇ ಎಂದು ನನಗೆ ನಿನಗೆ

0: ಕಡಿಮೆ. ಈ ಪ್ರೇಮ ಬೀಜ ಫಲದ ಗೊನೆಗೆ ಕದಿಯ ಆಪ್ನೆ, ಪ್ರೇಮ ಬೀಜ ಫಲದ ಗೊನೆಗೆ ಹೋಗಯ. ಇಸ್ಕೆ ಬಾದ ಓ ಸ್ಥಾಯಿ ಹೈ, ಸ್ಥಾಯಿ ಪೂರಾ ಚಾರ್ ಲೈನ್ ಕೇಕೆ ಬಾದ ಮೇ ತಾಯ ತವರು ಮನೆಗೆ, ಇಸ್ಕೋ ಕಹನೆಗೆ ಬಾದ ಫಿರ್ ಲಾ ಲಾ ಲಾ ಕಹನಾ. ಐಸೆ ಕಹತೆ ತಾಲಿ ಬಜಾತೆ ಬಜಾತೆ ಬಜಾತೆ ಖುಷಿ ಸೆ ಗಾನಾ ಹೈ.
1: ಅಚ್ಚಾ ಬಚ್ಚೋ, ಧುನ್ ಆ ಗಯಾ ಆಪ್ಕೋ, ಅಬ್ ಇಸ್ಕೋ ತಾಲ್ ಮೇ ಗಾಯೆಂಗೆ ಪಹಲೆ ಸೆ ಪೂರಾ. ರೆಡಿ?